0: ಇಯೋ ಹಿನ ವಕ್ತೈ ಜೋ ಸಿಂದರೌಂಡಪ್ ಬೇ ಆಚರಜೆ ಸಿಂದರೌಂಡಪ್ ತೈ ಗುಲಾಬ್ ಖಾನ್ ಬೇಣಕರಿಂದ ಇಜಾಜತ ಅಲ್ಲಹನಿ ಗೆಹಬಾನ್.
1: ಹರ್ ದಿನ ಹರ್ ಪೆಹರ್ ಜಿಂದಗಿ ಕೀ ಲಹರ್ GFM 88 ನೆಟ್ವರ್ಕ್ ಸಿಂಧ್ ಕೀ ಆವಾಜ್.
2: ಮಾತಲಿ ಕೆ ಹೋ ತೋ ಆವಾಜ್ ಭೀ ಮಾತಲಿ ಕೀ ಹೈ.
1: ಸುನ್ತೇ ರಹೋ GFM 90.4.